ಸತತ ದಸೈ ಪೈದಾದಿ ಬರುಕು ಗರಾಯೇ ಮೈಲೆ ಚೈತನ್ಯ ಪರೆ ತಸೈ ಚೈತನ್ಯ ಹುನ ಗಯಿ ಸಕಲಾದಿ ವಿದ್ಯೈ ಸ್ವರೂಪ ಪಶಿ ಲಾಗೇ ಜನ್ಮ ಗರ್ನ ತೀ ಬರ್ಮಲೆ ದ್ಯೈಹರು ಮಾ ಫಾಸಿ ಘರ್ಕ ಬಾಹಿರ ಭಿತ್ರ ಜುನ್ ತರಹಕೋ ದೇಖಿಂಚ ಕಾಶಿಯಾ ಉಸೈ ಮಾಫಿಕ ಮೈ ಭಗತ್ ಸಂಪೂರ್ಣ ಸಂಸಾರಮಾ ಅಕಾಶ ನಾಶಹುದೈನ ಜುನ್ ತರಹಲೆ ಭತ್ಕೇರ ಘರ್ಕೋ ಘರಿ ಸೋಹಿ